0: Oh, ಅಸಚ್ಚೆ ಅಪಮಾನ, ಈ ಅಪಮಾನ, ಈ ಅಪಮಾನ ಉತ್ಕಳ ಗಜಪತಿ ಪುರುಷೋತ್ತಮರ ನುಹೆ ಮಹಾಮಂತ್ರಿ, ಈ ಅಪಮಾನ ಮೋರ ಪರಮಾರಾಧ್ಯ ಪ್ರಭು ಜಗನ್ನಾಥಂಕರ್, ಮು ಚಂಡಾಳ ಜಗನ್ನಾಥ ಚಂಡಾಳರ ದಿಯ ಕಾಂತಿ ರಾಜಾರೆ ದಂಭಕ್ತಿ ಪ್ರತಿಶೋಧನ ಪಡಿವ ಮಹಾಮಂತ್ರಿ, ಮೋರ್ ಚಂಡಾಳ ದಿಯ ನಿಕಟರೆ ತಾರ ಮಥಾನತ କରିବାକୁ ପଡିବ। ମହାମନ୍ତ୍ରୀ ତୁମେ ଶୀଘ୍ର କାନ୍ତି ଅଭିଯାନର ଆୟୋଜନ କର। ମୁଁ ନିଜେ ଯାଇ ସେ କାନ୍ତି ରାଜ୍ୟକୁ ଛାରଖାର କରି ସେ ରାଜା ଆଉ ତାର କନ୍ୟାକୁ ଶୀଘ୍ର ବନ୍ଦୀ କରି ଏଠାକୁ ଘେନି ଆସିବି।
1: ଯାଅ ଯାଅ ମନ୍ତ୍ରୀ କର ଆୟୋଜନ।